0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜಯ ಜಯ ಮೂಷಿಕ ಗಮನ ವಿಜಯ ವಿಠಲದಾಸರ ರಚನೆ ದನಿಯಾಗಿದ್ದಾರೆ ಕೆಆರ್ ರಾಘವೇಂದ್ರ ಆಚಾರ್ಯ ಮತ್ತು ಚೇತನ ಆಚಾರ್ಯ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಎಟ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಕೆಆರ್ ರಾಘವೇಂದ್ರ ಆಚಾರ್ಯ ಅಂಡ್ ಚೇತನ ಆಚಾರ್ಯ ಜಯ ಜಯ ಮೂಷಿಕ ಗಮನ, ರಿಟನ್ ಬೈ ವಿಜಯ ವಿಠಲದಾಸ.

ಪಂಡಿತ್ ಭೀಮಸೇನ್ ಜೋಶಿಯವರ ದನಿಯಲ್ಲಿ ಈಗ ಪುರಂದರದಾಸರ ರಚನೆ ಉದರ ವೈರಾಗ್ಯವಿದು. ಉದರ ವೈರಾಗ್ಯವಿದು ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಪಂಡಿತ್ ಭೀಮಸೇನ್ ಜೋಶಿ.

ಪಾಹಿ ಪರ್ವತನಂದಿನಿ ಹಾಡಿದ್ದಾರೆ ಎಚ್ ಕೆ ನಾರಾಯಣ, ರಚನೆ ಸ್ವಾತಿ ತಿರುನಾಳ್. ಎಚ್ ಕೆ ನಾರಾಯಣ ಪ್ರೆಸೆಂಟಿಂಗ್ ಪಾಹಿ ಪರ್ವತನಂದಿನಿ, ರಿಟನ್ ಬೈ ಸ್ವಾತಿ ತಿರುನಾಳ್.

ಮರೆಯಲಾರಿ ನಮ್ಮರಂಗನ ಕೈವಾರ ನಾರಾಯಣಪ್ಪನವರ ಈ ರಚನೆಗೆ ದನಿಯಾಗಿದ್ದಾರೆ ಎಸ್ ಶಂಕರ್. ಎಸ್ ಶಂಕರ್ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಕೈವಾರ ನಾರಾಯಣಪ್ಪ, ಮರೆಯಲಾರಿ ನಮ್ಮರಂಗನ.

ಆರ್ ಎನ್ ತ್ಯಾಗರಾಜನ್ ಅವರ ದನಿಯಲ್ಲಿ ಕೇಳಿ ಗುರು ಸಾರ್ವಭೌಮ ನೀನೇ ಗತಿ ಎಂದು, ರಚನೆ ಕಮಲೇಶ ವಿಠಲ. ಗುರು ಸಾರ್ವಭೌಮ ನೀನೇ ಗತಿ ಎಂದು, ರಿಟನ್ ಬೈ ಕಮಲೇಶ ವಿಠಲ, ಸಂಗ್ ಬೈ ಆರ್ ಎನ್ ತ್ಯಾಗರಾಜನ್.

ಸಕಲ ವೆನಗೆ ನೀನೇ ಶ್ರೀಹರಿಯೇ. ಮಹಿಪತಿದಾಸರ ರಚನೆ, ಧನಿಯಾಗಿದ್ದಾರೆ ಬಿಆರ್ ಗೀತಾ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಮಹಿಪತಿದಾಸ ಸಂಗ್ ಬೈ ಬಿಆರ್ ಗೀತಾ. ಸಕಲ ವೆನಗೆ ನೀನೇ ಶ್ರೀಹರಿಯೇ.

ಎಸ್ ಶಂಕರ್ ಅವರ ದನಿಯಲ್ಲಿ ಈಗ ಸದಾಶಿವ ಬ್ರಹ್ಮೇಂದ್ರ ಅವರ ರಚನೆ ಪಿಬರಿ ರಾಮರಸಂ. ಪಿಬರಿ ರಾಮರಸಂ ರಿಟನ್ ಬೈ ಸದಾಶಿವ ಬ್ರಹ್ಮೇಂದ್ರ, ಸಂಗ್ ಬೈ ಎಸ್ ಶಂಕರ್.

ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಲಿಸಿದ್ರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program is a contribution of Akashvani Bengaluru

ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಕೇಳಿ

0: ಸಂಸ್ಕೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ನೀಲಾರಾಮ್ ಗೋಪಾಲ್, ಭಾಗವಹಿಸುತ್ತಿದ್ದಾರೆ ರಮಾರಾಮಯ್ಯ.
1: ನಮಸ್ತೆ ಮೇಡಮ್.
2: ಆಶೀರ್ವಾದಗಳು. ಇವತ್ತು ನಾವು ಅನುಪಲ್ಲವಿಯಿಂದ ಶುರು ಮಾಡಿ ಮುಂದೆ ಚರಣಕ್ಕೆ ಹೋಗೋಣ. ಇದು ಮುಕ್ಕಾಲೆಡುಪು ಜ್ಞಾಪಕ.

0: ಅದ ತನಕ ಚೆನ್ನಾಗಿ ಪಾಠ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾವು ಇವಾಗ ಚರಣಕ್ಕೆ ಹೋಗ್ತೀವಿ. ಇದರ ಶುದ್ಧ ಸಾಹಿತ್ಯ ಶಿವರಾಜಧಾನಿ.
1: ಶಿವರಾಜಧಾನಿ
0: ಕ್ಷೇತ್ರ
1: ಕ್ಷೇತ್ರ
0: ವಾಸಿನಿ
1: ವಾಸಿನಿ.
0: ಶಿವರಾಜಧಾನಿ ಅಂದರೆ ನಾಗಪಟ್ಟಣಂ ತಮಿಳ್ನಾಡಿನಲ್ಲಿ. ಮುತ್ಸ್ವಾಮಿ ದೀಕ್ಷಿತರ್ ತಮಿಳ್ನಾಡಿನಲ್ಲಿ ಚೆನ್ನಾಗಿ ಯಾತ್ರೆ ಮಾಡ್ತಿರುವಾಗ ಆ ದೇವರ ಕುರಿತು ಬೇಕಾದಷ್ಟು ಕೀರ್ತನೆಗಳು ಮಾಡಿದ್ದಾರೆ. ಇದು ನಾಗಪಟ್ಟಣದಲ್ಲಿ ಇರುವ ಕಾಯಾರೋಗಣೇಶ್ವರರ್ ಮತ್ತು ನೀಲಾಯತಕ್ಷ ಅವರ ಮೇಲೆ, ಕಾಯಾರೋಗಣೇಶ್ವರರ ಮೇಲೆ ಕೂಡ ಒಂದು ಮಾಡಿದ್ದಾರೆ. ಇದು ನೀಲಾಯತಕ್ಷ ಮೇಲೆ ಮಾಡಿದ್ದಾರೆ. ಸೌಂದರರಾಜಂ ಅಂತ ಹೇಳಿ ಅವ್ರದ್ದು ಅವರೇ ಮಾಡಿರುವುದು. ಶಿವರಾಜಧಾನಿ ಕ್ಷೇತ್ರ ವಾಸಿನಿ.
1: ಶಿವರಾಜಧಾನಿ ಕ್ಷೇತ್ರ ವಾಸಿನಿ
0: ಶ್ರುತಜನ ವಿಶ್ವಾಸಿನಿ.
1: ಶ್ರುತಜನ ವಿಶ್ವಾಸಿನಿ
0: ಇದು ಎರಡು ಅಕ್ಷರ ಆನದ ಮೇಲೆ ಶುರುವಾಗುತ್ತೆ.

0: ಶಿವಕಾಯಾರೋಹಣೇ ಶೋಲ್ಲಾಸಿನಿ
1: ಶಿವಕಾಯಾರೋಹಣೇ ಶೋಲ್ಲಾಸಿನಿ
0: ಕಾಯಾರೋಹಣೇಶ ಉಲ್ಲಾಸಿನಿ ಸೇರಿಸಿ ಹೇಳುವಾಗ ಕಾಯಾರೋಹಣೇ ಶೋಲ್ಲಾಸಿನಿ
1: ಕಾಯಾರೋಹಣೇ ಶೋಲ್ಲಾಸಿನಿ
0: ಚಿದ್ರೂಪ ಚಿದ್ರೂಪ ವಿಲಾಸಿನಿ
1: ಚಿದ್ರೂಪ ವಿಲಾಸಿನಿ

0: ಮುಂದಿನ ಸಾಲು ನವಯೋಗಿನಿ
1: ನವಯೋಗಿನಿ
0: ಚಕ್ರ ವಿಕಾಸಿನಿ
1: ಚಕ್ರ ವಿಕಾಸಿನಿ
0: ನವ ರಸಧರ
1: ನವ ರಸಧರ
0: ಹಾಸಿನಿ
1: ಹಾಸಿನಿ
0: ನೋಸಲಿ ಹೇಳು ನವಯೋಗಿನಿ
1: ನವಯೋಗಿನಿ
0: ಚಕ್ರ
1: ಚಕ್ರ
0: ವಿಕಾಸಿನಿ
1: ವಿಕಾಸಿನಿ
0: ನವರಸಧರ
1: ನವರಸಧರ
0: ಹಾಸಿನಿ
1: ಹಾಸಿನಿ
0: ಇದನ್ನು ಎರಡು

0: ಇಷ್ಟು ಪಾಠ ಮಾಡಿಕೊಂಡು ಬಾ, ನಾಳೆ ನೋಡೋಣ.
1: ನಮಸ್ತೆ. ಪ್ರಿಯ ಕೇಳುಗರೆ, ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನೀಲಾರಾಮ್ ಗೋಪಾಲ್, ಭಾಗವಹಿಸಿದ್ದವರು ರಮಾರಾಮಯ್ಯ.
2: ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಅವರಿಂದ ಸಾರಂಗಿ ವಾದನ ಕೇಳುವಿರಿ. ರಾಗ್ ಬಸಂತ್ ಮುಖಾರಿ.
1: ಲಿಸನ್ ಟು ಸಾರಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್. ರಾಗ್ ಬಸಂತ್ ಮುಖಾರಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಉದಯ್ ರಾಜ್ ಕರ್ಪೂರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಚಂದ್ರಕೌನ್ಸ್.
1: ಯು ಆರ್ ಲಿಸ್ನಿಂಗ್ ಟು ಸಾರಂಗಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್. ಹಿ ಇಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಉದಯ್ ರಾಜ್ ಕರ್ಪೂರ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಚಂದ್ರಕೌನ್ಸ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಉದಯ್ ಕರ್ಪೂರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವೇರ್ ಲಿಸ್ನಿಂಗ್ ಟು ಸಾರಂಗಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಉದಯ್ ರಾಜ್ ಕರ್ಪೂರ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್ ಅವರ ವೀಣಾವಾದನ ಪ್ರಸಾರವಾಗುತ್ತಿದೆ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ವಿದ್ವಾನ್ ಪಾಲ್ಘಾಟ್ ಟಿಎಸ್ ಮಣಿ ಅಯ್ಯರ್ ಅವರಿಂದ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ತ್ಯಾಗರಾಜರ ರಚನೆ ಕರ್ನಾಟಕ ಬೇಹಾಗ್ರಾಗ ಆದಿತಾಳದಲ್ಲಿದೆ, ನೇನೆಂದು ವೆದಕುದರ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in today's program, we bring you Veena Recital by Dr. V. Doraiswamy Iyengar. He is accompanied on the mridangam by Vidwan Palghat T.S. Mani Iyer. In the beginning, let us listen to a composition of Tyagaraja set to Karnataka Behagraga Adithala, Nenendu Vedakudara.

ನಿನ್ನು ಚೆಪ್ಪ ಕಾರಣಮೇಮೇ. ಮಂದಾರಿ ರಾಗ ಆದಿತಾಳದಲ್ಲಿದೆ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆ. ನಿನ್ನು ಚೆಪ್ಪ ಕಾರಣಮೇಮೇ ಸೆಟ್ಟು ಮಂದಾರಿ ರಾಗ ಆದಿತಾಳ, ರಿಟನ್ ಬೈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್.

ಇನ್ನೀಗ ತ್ಯಾಗರಾಜರ ಕೃತಿ ಬಿಲ್ಹರಿ ರಾಗ ಖಂಡ ಚಾಪು ತಾಳದಲ್ಲಿದೆ ತೊಳಿಜನ್ಮ. ನಾ ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಬಿಲ್ಹರಿ ರಾಗ ಖಂಡ ಚಾಪು ತಾಳ ತೊಳಿಜನ್ಮಾ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ವಿ ದೊರೆಸ್ವಾಮಿ ಅಯ್ಯಂಗಾರ್ ಅವರಿಂದ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ವಿದ್ವಾನ್ ಪಾಲ್ಘಾಟ್ ಟಿಎಸ್ ಮಣಿ ಅಯ್ಯರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ರಚನೆ ಕನ್ನಡ ರಾಗ ಆದಿತಾಳದಲ್ಲಿದೆ, ಸುಖಿಯವರೋ. Dear listeners, you are listening to Veena Recital by Dr. V. Doraiswamy Iyengar. He is accompanied on the mridangam by Vidwan Palghat T.S. Mani Iyer. Continuing the program, now Sukhiya Varo, written by Tyagaraja, set to Kannada Raga Adithala.

ಮಗುವಿನ ಸುಖಮುಗಾನ ತೋಡಿರಾಗ ರೂಪಕ ತಾಳದಲ್ಲಿದೆ ತ್ಯಾಗರಾಜರ ರಚನೆ. ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ. ನಿನ್ನುವಿನ ಸುಖಮುಗಾನ ಸೆಟ್ಟು ತೋಡಿರಾಗ ರೂಪಕ ತಾಳ.

ತ್ಯಾಗರಾಜರ ಮತ್ತೊಂದು ಕೃತಿ ಶಂಕರಾಭರಣ ರಾಗ ಮಿಶ್ರ ಛಾಪುತಾಳದಲ್ಲಿ ನಿಬದ್ಧವಾಗಿದೆ. ಮನಸ್ಸು ಸ್ವಾಧೀನಮಯಿನ, ಮನಸ್ಸು ಸ್ವಾಧೀನಮಯಿನ, ರಿಟನ್ ಬೈ ತ್ಯಾಗರಾಜ, ಸೆಟ್ಟು ಶಂಕರಾಭರಣ ರಾಗ ಮಿಶ್ರ ಛಾಪುತಾಳ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಧರ್ಮಪುರಿ ಸುಬ್ಬರಾಯರು ಬರೆದಿರುವ ಪರುಲನ್ನಮಾಟ ಕಾಪಿರಾಗ ರೂಪಕತಾಳ. ಪರುಲನ್ನಮಾಟ ಸೆಟ್ ಕಾಪಿರಾಗ ರೂಪಕತಾಳ ರಿಟರ್ನ್ ಬೈ ಧರ್ಮಪುರಿ ಸುಬ್ಬರಾಯ.

ಸಂಗೀತ ಪ್ರಿಯರೇ, ಇದುವರೆಗೂ ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್ ಅವರಿಂದ ವೀಣಾವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ವಿದ್ವಾನ್ ಪಾಲ್ಘಾಟ್ ಟಿಎಸ್ ಮಣಿ ಅಯ್ಯರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Veena recital by Dr. V. Doraiswamy Iyengar. He was accompanied on the mridangam by Vidwan Palghat T.S. Mani Iyer. This program is a contribution of Akashvani Bengaluru, anytime, Indian music.

0: ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಬಾಲೇಖಾನ್ ಅವರ ಸಿತಾರ್ ವಾದನವನ್ನು ಕೇಳಲಿದ್ದೀರಿ. ಮೊದಲು ಕೇಳೋಣ ರಾಗ್ ಯಮನ್, ವಿಲಂಬಿತ್ ಮತ್ತು ದ್ರುತ್ಗತ್ ತೀನ್ ತಾಲ್.
2: ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಬಾಲೇಖಾನ್, ರಾಗ್ ಯಮನ್, ಆಲಾಪ್ ಜೋಡ್ ವಿಲಂಬಿತ್ ಅಂಡ್ ದ್ರುತ್ಗತ್ ಇನ್ ತೀನ್ ತಾಲ್.

0: ಇದುವರೆಗೆ ಪಂಡಿತ್ ಬಾಲೆಖಾನ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಯಮನ್ ಕೇಳುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಬಾಲೆಖಾನ್ ಅವರ ಸಿತಾರ್ ವಾದನದಲ್ಲಿ ಈಗ ಕೇಳಿ ರಾಗ್ ಬಿಹಾಗ್.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಬಾಲೆಖಾನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ರಾಗ್ ಬಿಹಾಗ್.

0: ಇದುವರೆಗೆ ಪಂಡಿತ್ ಬಾಲಿಖಾನ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಬಿಹಾಗ್ ಕೇಳುತ್ತಿದ್ದೀರಿ. ತಬಲಾ ಸಾಥ್ ನೀಡುವರು ಪಂಡಿತ್ ರಘುನಾಥ್ ನಾಕೋಡ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: You were listening to sitar recital by Shri Baleha. He was accompanied on the tabla by Pandit Raghunath Nakod.
2: This program is the contribution of Akashvani Dharwad.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದುಷಿ ಎಂಎಸ್ ಶೀಲಾ ಅವರ ಹಾಡುಗಾರಿಕೆ. ವಯಲಿನ್ ಸಹಕಾರದಲ್ಲಿದ್ದಾರೆ ನಳಿನಾ ಮೋಹನ್, ಮೃದಂಗ ಆನೂರು ಅನಂತ ಕೃಷ್ಣ ಶರ್ಮಾ, ಖಂಜಿರ ಆರ್ ಕಾರ್ತಿಕ್. ಮೊದಲಿಗೆ ಮಹಾವೈದ್ಯನಾಥ ಅಯ್ಯರ್ ವಿರಚಿತ ಶ್ರೀಶಂಕರ ಗುರುವರಂ ನಾಗಸ್ವರಾವಳಿ ರಾಗ ರೂಪಕ ತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಡಿಷನ್ ಬೈ ವಿದುಷಿ ಎಂಎಸ್ ಶೀಲಾ. ಶಿ ಇಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ನಳಿನಾ ಮೋಹನ್, ಆನ್ ದ ಮೃದಂಗಂ ಆನೂರು ಅನಂತ ಕೃಷ್ಣ ಶರ್ಮಾ, ಆನ್ ದ ಖಂಜಿರ ಆರ್ ಕಾರ್ತಿಕ್. ಟು ಬಿಗಿನ್ ವಿತ್ ಶ್ರೀಶಂಕರ ಗುರುವರಂ, ಸೆಟ್ ನಾಗಸ್ವರಾವಳಿ ರಾಗ ರೂಪಕ ತಾಳ, ರಿಟನ್ ಬೈ ಮಹಾವೈದ್ಯನಾಥ ಅಯ್ಯರ್.

ಅಟುಕಾರಾದ ಮನೋರಂಜನಿ ರಾಗ ಆದಿತಾಳ, ರಚನೆ ತ್ಯಾಗರಾಜ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು. ಮನೋರಂಜನಿ ರಾಗ ಆದಿತಾಳ, ಅಟುಕಾರಾದ

ಕ್ಷಮಾಶಾಸ್ತ್ರಿಗಳ ರಚನೆ ಚಿಂತಾಮಣಿ ರಾಗ ಆದಿತಾಳದಲ್ಲಿದೆ. ದೇವಿ ಬ್ರೋವ ಸಮಯಮಿದೆ, ದೇವಿ ಬ್ರೋವ ಸಮಯಮಿದೆ ಸೆಟ್ಟು ಚಿಂತಾಮಣಿ ರಾಗ ಆದಿತಾಳ ರಿಟನ್ ಬೈ ಕ್ಷಮಾಶಾಸ್ತ್ರಿ.

ವಿದುಷಿ ಎಂಎಸ್ ಶೀಲಾ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ನಳಿನಾ ಮೋಹನ್, ಮೃದಂಗ ಆನೂರು ಅನಂತ ಕೃಷ್ಣ ಶರ್ಮಾ, ಖಂಜಿರ ಆರ್ ಕಾರ್ತಿಕ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ರಚನೆ ಶಂಕರಾಭರಣ ರಾಗ ಮಿಶ್ರ ಛಾಪತಾಳದಲ್ಲಿದೆ, ಮನಸ್ಸು ಸ್ವಾಧೀನ ಮೈನಾ. ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ವಿದುಷಿ ಎಂಎಸ್ ಶೀಲಾ. ಶಿ ಇಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ನಳಿನಾ ಮೋಹನ್ ಆನ್ ದ ಮೃದಂಗಂ ಆನೂರು ಅನಂತ ಕೃಷ್ಣ ಶರ್ಮಾ ಆನ್ ದ ಖಂಜಿರ ಆರ್ ಕಾರ್ತಿಕ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಮನಸ್ಸು ಸ್ವಾಧೀನ ಮೈನಾ, ರಿಟರ್ನ್ ಬೈ ತ್ಯಾಗರಾಜ, ಸೆಟ್ ಟು ಶಂಕರಾಭರಣ ರಾಗ ಮಿಶ್ರ ಛಾಪತಾಳ.

ಇದುವರೆಗೂ ವಿದುಷಿ ಎಂಎಸ್ ಶೀಲಾ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ ವೈಲಿನ್ ಸಹಕಾರ ನೀಡಿದವರು ನಳಿನಾ ಮೋಹನ್, ಮೃದಂಗ ಆನೂರು ಅನಂತ ಕೃಷ್ಣ ಶರ್ಮಾ, ಖಂಜರ ಆರ್ ಕಾರ್ತಿಕ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Oaken Rendition by Vidushi M.S. Sheila. She was accompanied on the violin by Nalina Mohan, on the Mridangam Anuru Anantha Krishna Sharma, on the Khanchira R. Karthik. This program is a contribution of Akashwani Bengaluru, anytime, Indian music.

ಜಿಗಿಡಿತದ ಧನ್ನಾಕ ತಗ ತಗ ಧನ್ನ ಧನ್ ತತ್ರ ಪದದಿ ಗಾಂಡ ಪದದಿ ಗಾಂಡ ಪದದಿ ಗಾಂಡ ತತ್ರ ಧನ್ನಾಕ ಕುಲಂಗ ಜಿಗಿಡಿತದ ಧನ್ನಾಕ ತಗ ತಗ ಧನ್ನ ಧನ್ ತತ್ರ ಪದದಿ ಗಾಂಡ ಪದದಿ ಗಾಂಡ ಪದದಿ ಗಾಂಡ ತತ್ರ ಧನ್ನಾಕ ಕುಲಂಗ ಜಿಗಿಡಿತದ ಧನ್ನಾಕ ತಗ ತಗ ಧನ್ನ ಧನ್ ತತ್ರ ಪದದಿ ಗಾಂಡ ಪದದಿ ಗಾಂಡ ಪದದಿ